wo da da da. Etie fo mu nua bale di case ni metie number 1 FM 105.3. Se wo pese wo ye number 1 na wo pese wo DJ baby a tie number 1 FM nyame nshrawo.